ಪ್ರೀತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂ ಗತಿಂ ಭಜೇ ಸಶಕ್ತಿ ಸಾನುಜಂ ಶಚೀಪತಿ ಪ್ರಿಯಾನುಜಂ ತ್ವದಂಗ್ರಿ ಮೂಲ ಏ ನರಾ ಭಜಂತಿ ನಮಸ್ತರಾ ಪತಂತಿ ನೋ

ಸಂಖ್ಯನವಧಿಕ ಅತಿಶಯ ಅಸಂಖ್ಯ ಕಲ್ಯಾಣ ಗುಣಗಣಂ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣಮಹಂ ಪ್ರಪದ್ಯೆ. ಓಂ ಅಪ್ರಮೇಯ ಕೃಪಾರತ್ನಾಕರಾಯ ಭಗವತೇ ಶ್ರೀರಾಮಚಂದ್ರಾಯ ನಮಃ. ಶರಣಕಮಲೇಶು ಮಂದ್ರಪುಷ್ಪಾಂಜಲಿಂ ಸಮರ್ಪಯಾಮಿ ನಮಸ್ಕರೋಮಿ. ವರ್ಜನಂ ಭವಬೀಜಾನಾಂ ಅರ್ಜನಂ ಸುಖ ಸಂಪದಾಂ ತರ್ಜನಯ್ಯ ಮಧೂತಾನಾಂ ರಾಮ ರಾಮೇತಿ ವರ್ಜನಂ ಶ್ರೀ ಸೀತಾರಾಂ ಮಹಾರಾಜ. ಸಂತ ಬಡೆ ಪರಮಾರ್ಥಿ ಭೇದನೇ ಅವಧೂತ್ ರಾಮ ನಾಮ ಕೀ ವರ್ಜನಾ ಭಾಗಿನಾಯಂ ದೂತ್ ಶ್ರೀ ಸೀತಾರಾಂ ಮಹಾರಾಜ ಕೀ. ಶ್ರೀರಾಮ ಲಲಾ ಭಗವಾನ ಕೀ. ಶ್ರೀ ಹನುಮಾನ್ ಜೀ ಮಹಾರಾಜ ಕೀ. ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಜಯ.